ಹೇ ಸಂಗೀತ ರಸಿಕುಲ್ಲರ ವಿಶೇಷಂಗಾ ದಾಂಪತುಲಾರ ಇವರಿವರು ತಮ್ಮ ಪೆಲ್ಲಿ ವಾರ್ಷಿಕೋತ್ಸವಂ ಜರುಪುಕೊಂಟುನ್ನಾರೈತೆ ಪೆಲ್ಲಿ ವಾರ್ಷಿಕೋತ್ಸವ ಶುಭಾಕಾಂಕ್ಷಲು ಇಂಕಾ ಇರಾಬೋಯೇ ಪಾಟ ಸ್ಪೆಷಲಿ ಗೋಸ್ ಟು ಯು ಆಲ್ ದೇರ್.